ಖನ ಫಯನ ಖನಲ ಬನಿಮ ಖನೋ ಬನಿಮ ಬಸ ಸಂಗಿ ಶಿನ ಬಾಬು ಓ ಬಾಬು ಬಾಬು ಲಾಮಲೆ ನಹಮ ಲಾಮ ನಹಮ ಮಕ ಮರುಮ ಶುಕ ಬಾಬು ಮಾಮೋ ಸವೈಲೆ ತದರ ಥಂಗ್ಲೆಯ ಥುವಿಲೆ ಮೊತ್ತರು ಮಾಲಿಯ ಬಾಬು ನನಲೆ ಸಂಖತ ಬಾಬು ಮಾಮು ಬುಪುರು ಸಕ್ವಾನೇ ಬಾಬು ಬುಪುರು ಸಕ್ವಾನೇ ಬಾಬು